ಗ್ರಾಹಕವನ್ನು ಹೌದು ಸಿದ್ಕಿ ಕವನ್ ಕಮಾಯಿ ಬಿನ್ ಶಬ್ದ ರಸ ನ ಆವೆ ಹೌದು ಹೋಮೆ ಪ್ಯಾಸ ನ ಜಾಯಿ ಶಬ್ದ ರತೆ ಅಮೃತ ರಸ ಪಾಯಾ ಸಾಚಿ ರಹೇ ಅಗಾಯಿ ಕವನ್ ಬುದ್ಧ ಜಿತ್ ಅಸ್ಥಿರ ರಹಿ ಹೈ ಕಿತ್ ಭೋಜನ ತೃಪ್ತಾ ನಾನಕ ದುಃಖ ಸುಖ ಸಮ ಕರ ಜಾಪೇ ಸತ್ಗುರು ತೇ ಕಾಲ ನ ಗ್ರಾಸ ರಂಗ ನ ರಾತಾ ರಸ ನಹೀ ಮಾತಾ ಬಿನ್ ಗುರ್ ಶಬ್ದ ಜಲ ಬಲ ತಾತಾ ಬಿಂದ ನಾ ರಾಖ್ಯಾ ಶಬ್ದ ನಾ ಪಾಕ್ಯಾ ಪವನ ನಾ ಸಾಧ್ಯಾ ಸಚ ನಾ ಅರಾಧ್ಯಾ ಅಕಥ ಕಥಾ ಲೇ ಸಮ ಕರ ರಹೇ ತೋ ನಾನಕ ಆತ್ಮ ರಾಮ